ನೇನೇನಾನಿ ಮನ ಗಮ ಗರ ಸನ ಸನಿ ರ ಗಮ ದಾನಿ ನೇನೇನಾನಿ ಮನ ಗಮ ಗ ಮಗರ ಸನ ದ ಮದನಿ ದ ಸನಿ ರೇ ಸನಿ ರೇ.